ವಜಪಾಂಡ್ಯ ಕುಮಾರಿ ಚಿದಂಬರ ತರಾರುಳುಪಕಾರಿ ಆತ್ಮನಾಭ ಪಾರಿ ದಯಪರಿಯಂಬ ಕೃಪೈ ತಂದು ರಕ್ಷಿಯಂಬ